ಉನ್ನವರಿ ಶಿಗಮಗಬರಿ ರಜ ಖುಷಿನ್ನು ಕೊಡಿ ನಮದ ಸರ ಮನ್ಮಾತಿ ನಮ ರಾಧಿಸ್ತೋ ಬಹುರಾಧ ಕುಂಕುಮ ದೇವ ಬಾಯಿ ಸೋಣ ಕರಿ ಭಾನ್ ಭಾ ಉನ್ನವರಿ ಶಿಗಮಗಬರಿ ರಜ ಖುಷಿನ್ನು ಕೊಡಿ ನಮದ